ಕಟ್ಟ ಮತ್ತೆಯಾಯ ಜೋರ ಜೋರನು ಗಡುವಿನ ಕಟ್ಟುವಟ ಗಟ್ಟ ಡಾಳ ರಂದಲಿ ಕೊಣಿ ಕೊತ್ತಿಮಲಿ ಕಣಕಿ ತಕೇಲ ಉಂಡ ಕಣಿಕ ಗಾಲತೆ ಪುರ್ಣ ಮಂದಿ ಹುಯಿಲ್ ಕಥೆ ಪಕ್ಕ ಅವುಂದ ಸಂಗ ಸಂಗ ಹುಯಿಲ್ ಕಥೆ ಪಕ್ಕ ಅವುಂದ.